ಅಂತಂ ಚ ನಿಗಚ್ಛತಿ. ಭರತರ್ಷಭ ಭರತವಂಶಶ್ರೇಷ್ಠ ಇದಾನೀಂ ಇಪ್ಪುಡು ತ್ರಿವಿಧಂ ಗುಣಾಲಚೇತ ಮೂಡು ರಕಾಲೈನ ತು ಅನಗಾ ಕ್ರಿಯಲ ಕಂಟೇ ಕಾರಕಾಲ ಕಂಟೇ ಭಿನ್ನಮೈನ ಸುಖಂ ಫಲರೂಪಮೈನ ಸುಖಾನ್ನಿ ಗುರುಂಚಿ ಮೇ ಶೃಣು ನಾ ದ್ವಾರಾ ವಿನು. ಯತ್ರ ಅಭ್ಯಾಸಾತ್ ಏ ಸುಖಂಲೋ ಪರಿಚಯಂ ಯೊಕ್ಕ ಪುನರಾವೃತ್ತಿ ವಲನ ರಮತೆ ಸಾಧಕುಡು ಪ್ರೀತಿನಿ ಪೊಂದುತ್ತಾಡೋ ಚ ಮರಿಯು ದುಃಖಾಂತಂ ದುಃಖರಾಹಿತ್ಯಾನ್ನಿ ನಿಗಚ್ಛತಿ ನಿಶ್ಚಯಂಗಾ ಪೊಂದುತ್ತಾಡೋ. ಸುಖಂ ತ್ವಿದಾನೀ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ

ಮಂಡನ ಮಿಶ್ರ ಕಾಷಾಯದಂಡ ಮಾತ್ರೇನ ಯತಿ ಪೂಜ್ಯೋನ ಸಂಶಯ ಪೈಗ ವಚ್ಚಿನ ವ್ಯಕ್ತಿ ಸಾಮಾನ್ಯ ಸನ್ಯಾಸಿ ಕಾಡುಸುಮ ಬ್ರಹ್ಮತತ್ವ ಸಾಕ್ಷಾತ್ಕಾರಂ ಗಲ ಮಹಾನುಭಾವುಡು ಅನಿ ಚೆಪ್ಪಗ ಮಂಡನ ಮಿಶ್ರುಡು ಮುಂದಕ್ಕೆ ವಚ್ಚಿ ಸ್ವಾಮಿ